ನಾರಾಯಣಿ ಸಿಂಗ್ರೋಲ್, ನೋಮೆ ಸಿಂಗ್ರೋಲ್, ನೇಹಾ ಅವರು ವಾನ್ಯಾ ಸಿಂಗ್ರೋಲ್. ಸಿದ್ಧಾರ್ಥನಗರ್ ದರ್ಯಾಪುರ್ ಬಾಬ್ಲಿ ಸಗಜಾನಂದ ಎಲೆ, ನವದೀಪ್ ಎಲೆ, ವಿಶ್ವದೀಪ್ ಎಲೆ, ಅವರ್ ಮಧುಕರಿ ಎಲೆ. ಶುರಿ ಛತ್ತೀಸ್ಗಢ್ ಜಿಲ್ಲಾ ಕೊರ್ಬಾ ಸೆ ಲಕ್ಷ್ಮಣ್ ಸಿಂಗ್ ಠಾಕೂರ್, ಸಾವಿತ್ರಿ ದೇವಿ ಠಾಕೂರ್, ಮಾಲಾ ಠಾಕೂರ್, ಕಮಲ್ಜಿತ್ ಸಿಂಗ್ ಠಾಕೂರ್, ಈಶ್ವರ್ ಸಿಂಗ್ ಠಾಕೂರ್, ಮಾನು ಸಾನು ಬವನ್, ಮುನ್ನು ಕಾನ್ಹಾ ಠಾಕೂರ್ ಅವರ್ ಹರಿಪ್ರಿಯ ಠಾಕೂರ್. ಆಪ್ ಸಭೆಗೆ ಫರ್ಮಾಯಿಸ್ ಬರಲಿ. ಜೆ ಪಿ ಎಸ್ ಸಿ ಕಾರ್ಯಕ್ರಮ ಇನ್ಸ್ಟಾ ಫರ್ಮಾಯಿಸ್ ಕಿ ಅಂತಿಮ್ ಪೇಸ್ಕಸ್ ಆವಾಜ್ ಹೇ ಕುಮಾರ್ ಸಾನು ಅವರ್ ಎಲಿಸಾ ಚಿನ್ನೋಯ್ಕೆ, ಧುನ್ ದಿಯಾ ಹೇ ಅನು ಮಲಿಕ್ ನೆ, ಗೀತಕಾರ ಹೇ ಜಫರ್ ಗೋರಖ್ಪುರಿ.